0: ಸವರಿ ಕಶಿಗಂಧವರಿ ರಜಿಕು ಶಿನ್ನ ಗೋಲ್ಡಿನ ಮದ ಸರ ಮನ
1: ನೀ ನವರಾ ದಿಸತೋ ಭವರಾ ತುಜ ಕುಂಕುಮತ ದೇವ ಬಾಯಿ ಥೋಳ ಕರಿ ಭಾನ್ ಭಾನ್
0: ಉನ್ನವರಿ ಕಶಿಗಂಧವರಿ ರಜಿಕು ಶಿನ್ನ ಗೋಲ್ಡಿನ ಮದ ಸರ ಮನ
1: ನೀ ನವರಾ ದಿಸತೋ ಭವರಾ ತುಜ ಕುಂಕುಮತ ದೇವ ಬಾಯಿ ಥೋಳ ಕರಿ ಭಾನ್ ಭಾನ್
2: ಪ್ರೀತಿ ಬಾಬರಿ ಬಾಬರಿ.